ಸಗಮ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧನಿ ಧನಿ ಸಗಮ ಧ